ಅತ್ಯಂತ ಶುದ್ಧ ಭಾವ ಜಂಚ ಅಂತ ಕರ್ಣರಹೆ ಅಸಹೆ ಈಶ್ವರ ನಿಷ್ಠಾಂತಿ ಮಾನ್ಯ ಆಳಿ ಅನವರ್ತ ಭೂಮಂಡಳಿ ಯಾ ಭೂಮಿಕೇತೂನ್ ಆಣಿ ಸರ್ವತ್ರ ಫಿರ್ತಾ ಆಹೇತ್ ಫಿರ್ತಾ ಫಿರ್ತಾ ಜ್ಞಾನೇಶ್ವರ ನಾಮದೇವ್ ಗೋರಾ ಕುಂಭಾರ್ ಸಾವತಾಮಾಳಿ ಈ ಸರ್ವ ಸಂತ ಮಂಡಳಿ ಕಪಿಲ ತೀರ್ಥಾಲಾ ಯೋನ್ ಪೋಚಲೇಲಿ ಆಹೇತ್ ಸುಂದರ ಬೇಗಿ ಕಪಿಲ ತೀರ್ಥ ಕಳಾಳ್ನಾರ ನದಿತ ಪಾಣಿ ಥಂಡಗಾರ ಪಾಣಿ ಅದು ಬಾಜುಚಿ ರಮಣೀಯ ಅಶಿ ಅಂಕಿನ್ ಸೃಷ್ಟಿ ಶೋಭಾ ಖರತ್ ಅನೇಕ ತರಿಚೆ ವೃಕ್ಷ ಅನೇಕ ತರಿಚೆ ವೇಲಿ ನಾನಾ ತರಿಚಿ ಝಾಡ ಜ್ಯಾ ಗಾವಾತ ಆಹೇತ್ ತೋ ಗಾವ ಸ್ವರ್ಗಾ ಸಾರಖಾ ಸುಂದರ ಆಹೆ ಆಣಿ ಮ್ಹಣೂನ್ ನಾನಾ ತರಿಚೆ ವೃಕ್ಷ ಅಸಾವೇತ್ ನದಿಚ್ಯಾ ಕಾಠಾವರ್ತಿ ತ್ಯಾ ಠಿಕಾಣಿ ತಸೇಚ ವೃಕ್ಷ ಹೋತೆ ಹಿರ್ವಿಗಾರ ಝಾಡಿ ತಿ ಆಣಿ ಶಾಂತ ಅಸ ವಾತಾವರಣ ಆಣಿ ಯಾ ವಾತಾವರಣಮಧ್ಯೆ ಸರ್ವ ಸಂತ ಮಂಡಳಿ ಥಾಂಬಲೇಲಿ ಆಹೇತ್ ಆಣಿ ತ್ಯಾ ಠಿಕಾಣಿ ಮ್ಹಣಲೆ ಆತ ಇಥೆ ಭಜನ ಕೀರ್ತನೆ ಕರಾವ ಪಹಾಟ ಝಾಲೇಲಿ ನಿತ್ಯಾಪ್ರಮಾಣ ಆಪಾಪಲಾ ಅನ್ಹಿಕ ಉರಕಲೇಲಾ ಆಹೆ ಆಣಿ ಸರ್ವ ಮಂಡಳಿ ತ್ಯಾ ಠಿಕಾಣಿ ನಾಮದೇವಾಂಚ್ಯಾ ಕೀರ್ತನಾಲಾ ಬಸಲೇಲಿ ಆಹೆ ಆಣಿ ಯಾಚ ವೇಳೆಲಾ ಗಾವತ್ಲ್ಯಾ ಮಂಡಳಿ ಗಾವತ್ಲ್ಯಾ ಸ್ತ್ರೀಯ ಗಾವತ್ಲ್ಯಾ ಅನೇಕ ಮಾಣಸ ನದಿ ತೀರಾವರ್ತಿ ಯೇತ ಆಹೆ